ಅಂತಂಚ ಶ್ರೀಶೈಲ್ಯ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಂ ಮಹಾಕಾಲಂ ಓಂಕಾರಂ ಮಮ್ಮಲೇಶ್ವರಂ ಪರಲಯಂ ವೈದ್ಯನಾಥಂ ಚ ದಾಖಿನ್ಯಂ ಭೀಮಶಂಕರಂ ಸೇತು ವಂದೇ ತು ರಾಮೇಶಂ ನಾಗೇಶಂ ದಾರುಕಾವಲೆ ವಾರಣಸ್ಯ ತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀ ತಟೆ ಹಿಮಾಲಯ ತು ಕೇದಾರಂ ಘೃಷ್ಮೇಶಂ ಚ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯ ಪ್ರಾತಃ ಪಠೇನ್ನರಃ ಸಪ್ತ ಜನ್ಮಕೃತಂ ಪಾಪಂ ಸುನಿರ್ಣಂ ವಿನಶ್ಯತಿ. Namaskar and welcome to this very special broadcast to commemorate the 75th anniversary of the restoration of the most important Jyotirling temple at Somnath. The Honorable Prime Minister will be participating at the Somnath Amrit Mahotsav 2026, and Somnath is the amalgam of our ancient heritage, our culture and our deep faith. As we mentioned that Somnath is among the most important and the first of the 12 Jyotirlings. It is nestled next to the sea